ಅಂತ್ಯ ಅಣಬಾಬಿ ಅಣಚಿ ಅಣೈಲು ಮಜಾಬಿ ಜಜಾಗಲ ಇಂಗ್ಯಾನ್ ಬಜಾಬಿ ನೋಟಾ ತುಂದ ಉಡಿ ನನ್ನ ಚಿ ಮಜಾ ಮುಕ್ಕಿ ಒನ್ನವೋ ಅಪ್ಪಣೆ ಅನ್ನ ಜಟಮಾನಿ ರಾಜ್ಯ ಚಿದ್ದು ನಂಗ್ ರಾಜ್ಯ.